ಸರಿಯ ಶೂನ್ಯ ಹೃದಯ ಭುವಿ ಭಾವನೀಯಂ ಪ್ರತ್ಯೂಹ ಜಾತ ವಿನಿಪಾತನ ಲಬ್ಧವರ್ಣ ಮತ್ಯೋರ್ಜಿತಂ ಹೃದಿ

ಕೈಸ್ತವ ಶಿರಃ ಸ್ನಪಯಾಮ್ಯ ಜಸ್ರ ಆಚೂಡಮಾಚರಣಮಪ್ಯ ವಿಶಿಚ್ಯ ತೀರ್ಥೇ ಆಲೋಕ್ಯನ್ನಮಖಿಲ ಮಂಗಲ ಮಾನನಂ ತೇ ಆನಂದ ನಿರ್ಭರ ಮನ